ಓಡಿಯಾಪಿನ ಪೋಗು ಪೋಕೋಯ್ ಪುಷ್ಮಡು ಪೋಷಿದ ವಡ್ಡಾಹೋ ಆಧುನಿದಾರ್ಗಲ್ ಸಂಗಲ್ ಕಥ ಚಲಾಯ ಅಗ್ಗ ಕಣಿ ಕಿರಿತ್ವಾಚ ಬಹ